ಮಗರಿ ಸರಿ ಸಸರಿ ದಪನಿ ಮಪನಿ ಸರಿ ರಿಮಗ ಸಾರಿ ಮಪರಿ ಮಪನಿ ದಪ ಮಗರಿ ಪ ಮಗರಿ ಮಪನಿ ಮಪನಿ ಸರಿ